ba wa e wo ye bro no so e wo ye man temu a e wo o my god e ma ba wa e wo ti asempa na na dwim na wonam abrabo bi mu wonam se tibia bi mu na ye won